ಉದಯೋಪದೇಶ ನಾನು ಸುಪಂಡಿತಕೋ ಸದಾ ಅದೇಶ ಬೀಜವಂತರ ಸರ್ಪಕೋ ಗ್ಯಾನ್ ಚೌಹರ್ನಾಮ ಜಪೆ ಕೌ ನಾಮ ಜೋ ಜೋ ಜಪೇತ ಸ್ಗೀಗತೋ ಏಷಾ ಸಂಗ ಪಾವೇ ಜನಕೋಯ ಕರ್ ಕೃಪಾಂತರ್ವೃತಾರೇ ಪಾಸ ಪ್ರೇತ ಮುಗುಧ ಪಾತ್ರಕೋ ತಾರ ಸರ್ವರೋಕ ಔಖದ ನಾಮ ಕಲ್ಯಾಣ ರೂಪ ಮಂಗಲ ಗುಣ ಗಾಮ ಕಾಹು ಜುಗುತ್ಕೇನಾ ಪಾಯ್ಯ ಧರ್ಮ ನಾನಕ ಸಮಲ

ನಾನಕಮಾನ್ ಪ್ರಗಾಷ್ಟಪದಿ ಸಾಂತ ಸಂಘ ಅಂತರ್ಪ್ರಭಿಠಾನಾಂ ಪ್ರಭು ಕಾಲಗಾಮೀಠಾ ಸಕಲ ಸಮಯಗ್ರಿ ಯಗಸಗಾಟ ಮಾಹೇ ಅನುಗ್ರಂಗ ನಾನಾ ದೃಷ್ಟಾ ಹೇ ನಾವು ನಿದ ಅಮೃತ ಪ್ರಭುಗಾ ನಾಮ ದೇಹಿ ಮಹೇಶ್ಕಾ ವಿಶ್ರಾಮ ಸೋನು ಸಮಾಧ ಅನತ ನಾದ ಗಹನ್ನ ಜಾಯಿಯಾಚಾರ್ಯ ಸಮಾಧ ತೇನ ದೇಖ್ಯಾ ಜಾವ ದಿಖಾಯೇ ನಾನಕ ತಿಜನ ಸೋ ಜೀಪಾಯ ಸ್ವಂತರ ಸೋ ಬಾರ ಅನಂತ ಘಟ ಘಟ ಬ್ಯಾಪ್ರಹ್ಯಾ ಭಗವಂತ ತರ್ಣಮಯ ಕಾಶಪಯಾಲ ಸರ್ವಲೋಕ ಪೂರ್ಣ ಪ್ರತಪಾಲ ವಂದನ ಪರ್ವತ ಪಾರ ಬ್ರಹ್ಮ ಜಯ ಸಿಯಾ ಗಯತ ಸಾಕರಂ ಪೌಣ ಬಾಣಿ ವ ಸಂತರ ಮಾಹೇ ಚಾರು ಗುಣ ದಸೆ ಸಮಾಯ ತಸ್ತೇ

ಕರ್ತೆಯಾ ವಸಂತು ಜಿ ಸವ್ ದುಃಖ ವಿಸಾರಣ ಹಾರ ಹರೆಯ ಪೇ ಠಾಕುರು ಹರೆಯ ಪೇ ಸೇವಿಕ ನಾನು ಇದಂತ ವಿಚಾರ ತೂ ಕಟ್ ಕಟ್ಟೆ ಅಂತ ಸರ್ವಿಂದರಂತರ್ ದಿ ಯಾರಿಕೋ ಪುರುಖ ಸುಮಾಣ